0: ಪ್ರಖ್ಯಾತ ಟಾಪ್ ಸ್ಟೋರಿ
1: ಅದ ದಿವಿನ ಪುರಾವೆಸಿ ದಿವಿನ ಆಶ್ರಿತವ ಪಾವತಿನ ಪಹಲ ಬಾಯಿಗೋಳಿಯ ಕೆಲಪಿನ ಸ್ವಭಾವ ಹೇತುವೆನ್ ದಿವಿನೇ ದೆನಟ ಪಾವತಿನ ವೆಸಿತಾತ್ತೆ ಇದಿರಿ ದಿನ ಕಿಹಿಪೇದಿ ತವದುರಟತ್ ಬಲಾಪುರತ್ತು ವಿಯ ಹಕ್ಕಿ ಬವ ಕಾಲಗುಣ ವಿದ್ಯಾ ದೆಪಾರ್ತಮೇಂತೋ ಪವಸನವಾ ದಿವಿನೇ ಬಹು ಪ್ರದೇಶವಲ ಪಾಸುರೇಕೆನ್ ಪಮನ ಪಸುವ ಬೆಸಿಯು ಗಿಗುರುಂ ಸಹಿತ ವೆಸಿ ಅತಿ ವಿಯ ಹಕ್ಕಿ ಸಬರಕಮು ಮಧ್ಯಮ ಉವ ದಕುಣ ಸಹ ಉತ್ತರ ಮೆದಪಲಾತ್ತಲ ಅತಮ ಸ್ಥಾನವಲ್ಟ ಮಿಲಿಮೀಟರ್ 75ಟ ಬೆಡಿ ತರಮಕ ವೆಸಿ ಅತಿ ವಿಯ ಹಕ್ಕಿ ಬವೈ ಕಾಲಗುಣ ವಿದ್ಯಾ ದೆಪಾರ್ತಮೇಂತೋ ಅನಾವಕೀಕರಣ ಅಧ್ಯಕ್ಷ ಮೆರಿಲ್ ಮೆಂಡಿಸ್ ಪವಸುವೆ
2: ಅಂತರ್ನಿವರ್ತನ ಅಭಿಸಾರಿ ಕಲಾಪೇ ಬಲಟ್ಯಾಮ ಪವತ್ತಿನವಾ ಅಂತರ್ನಿವರ್ತನ ಅಭಿಸಾರಿ ಕಲಾಪೇ ಕಿಲಾಪೇ ಅಂದುನ್ಮನ್ನಿ ಉತ್ತರ ವರ್ಧಗೋಲೆ ಸಹ ದಕುಣ ವರ್ಧಗೋಲೆ ಸಿತ್ತಮೇನ ಸುಲಂ ಅಭಿಸಾರಿ ವನ ಕಲಾಪೇ ಅಭಿಸಾರಿ ಕಲಾಪೆಯ ಪವತ್ತಿನ ಕೊತೆ ಆಶ್ರಿತ್ವ ಬಲಾಪುರು ವರ್ಧನೆ ವಿಮೆ ಪಸುಬಿಮಕ್ ಏನೋ ಮೆನ್ಸಾಲ ವಿಪತ್ತೇ ವರ್ಧನೆ ವಿಮಕ್ ಇದಿರ್ಗಿನ ಕೀಪೆ ಅಪೇಕ್ಷಾ ಕರಂಡ ಪುಲುವಾ
1: ಟಿವಿಕೆ ಪಕ್ಷೇ ನಾಯಕ ಸುಪ್ರಿ ಕೊಲಿವಿಟ್ ನಲು ತಲಪತಿ ವಿಜಯ್ ಹೆವಾದ್ ಜೋಸೆಫ್ ವಿಜಯ್ ಚಂದ್ರಶೇಖರ್ ತಮಿಳುನಾಡು ಮಹಾಮತಿ ದುಹುರೇ ದೇವರು ದೀಮ ಕಲ್ತ ಮಾತಿ ಬೆನಬ ಈ ತಮಿಳುನಾಡು ಬಲೆ ಪಿಹಿಟ ವೀಮಟ ಅವಶ್ಯ ಆಸನ ಸಂಖ್ಯಾ ವಿಜಯ್ಗೆ ಪಕ್ಷೇಟ ಮೆಸೆ ಸಂಪೂರ್ಣ ಕರ್ಗನಿಮಟ ನಾಯಕಿ ವಿಮೆ ಹೇತುವೆ ಸುಪ್ರಿ ಕೊಲಿವಿಟ್ ನಲು ತಲಪತಿ ವಿಜಯ್ ಹೆವಾದ್ ಜೋಸೆಫ್ ವಿಜಯ್ ಚಂದ್ರಶೇಖರ್ ಸಲಸುಂ ಕರತಿ ಬುನೆ ಅದ ಮಹಾಮತಿ ದುಹುರೇ ದೇವರು ದೀಮಟಾಯ್ ತಮಿಳುನಾಡು ಹಿಟಪು ಆಂಡುಕಾರ ರಾಜೇಂದ್ರ ವಿಶ್ವನಾಥ್ ಪವಸುವೆ ಬಲೆ ಪೀಠ ವೀಮಟ ವಶ ಬಹುತರೆ ಪೆನ್ಮನಲೆಸಾಯ್ ತಮಿಳುನಾಡು ಆಂಡು ಪೀಠ ವೀಮ ಸದಹಾ ತಲಪತಿ ವಿಜಯ್ಗೆ ನಾಯಕತ್ವೆನ್ಯೋತ್ ಟಿವಿಕೆ ಪಕ್ಷೆ ಬೆತ್ ಸಿ ಪೂರ್ಣ ಸಹಯೋಗ ಲಭಾ ತೀಮಟ್ ಇಂದಿಯ ಜಾತಿಕ ಕಾಂಗ್ರೆಸ್ ಪಕ್ಷ ಈ ತೀರಣೆ ಕಲಾ
0: ಟಾಪ್ ಸ್ಟೋರಿ